0: ਸਿਤਾਰਾ ਪ੍ਰੇ ਹੱਥਟਾ ਨੋਸਟਲਜੀਆ ਨੂੰ ਰੋਮਾਂਟਿਕ ਮਤਕ ਸਮਰਨਾਇਆ
1: ਆ ਪੈਟੀਓ ਕੋਹਮਦ
2: ಸಿಂಧು ಅಕ್ಕನವಾದ
3: ವಿದ್ಯೆ ಮಲ್ ಸರ ಗೆಲ್ಲ ವೆನ್ನ ಬೆರಿ ತೆನ್ಬಲ ಮಡ ಇನ್ನ ಬೆರಿ ಕರ ಉಂಬ ದುನ್ನು ಹೆಂಗು ಮೇನುರ
2: ಮೇಕ ಅಪಿಲಾಗೆ ಗಿಂದರ ಹೆಂದೇವ ಬ್ರೋ
4: ವೇಲಾವ ಒಬ ವೆತ ಗೆನ ಎನ್ನೆ
5: ಏ ಯೋ ಯಾನ ಯಾನ ಹಮತನ ಎನಿ ಟೈಮ್ ಫಿಟ್ ವೆನ್ ಅ ಫ್ಲೇವರ್ ಡೆಲ ಕಿರಿ ಪದಮಕ್ ವೆಲ್ ಐ ನೇ ಗೆನ ದನ್ ಕಲ ಕಿರಿ ಫನ್ ನಗ ಪಿರಿ ಎಲ ಕಿರಿ ಕಿರಿ
6: ವೆಲಾವ ತನೈ

ಅದು ಬೃಹಸ್ಪತಿಯಿಂದ ರಾತ್ರಿಯನೇ ಒಬ್ಬದ ಅನ್ನ ಫೇಸ್ಬುಕ್ ಅರ್ಹ ಅಪಿವಕ್ಕೆ ಯೌವನ ತವಟಿಕೆಗಿಂಗ್ ಹೌದು ಮೇ ಪತ್ರ ಎನ್ನ ಗೆಲ ಮೈಕ್ರೋಫೋನ್ ಏನ್ ಮಹಾಪುದುಮಾಕಾರ ರಸಯಕ್ಕೆ ಏ ಕಟಹಂದ ತುಲಿನ್ ಮಾವಪು ಏ ಕಟಹಂದಟಮ ಹರಿಯಾಣ ಸುಂದರ ಲಾಲಿತ್ಯಮೇ ರುವಕ್ತಿಯನ ಸುಂದರ ನಿವೇದಿಕಾವಾಕ್ ಏನೋ ತಮೈ ರಹಸ ಹಬೈ ಮೇ ವಾಹಿನ ಮಲ್ವರುಸಾವ ಟ್ರಾಫಿಕ್ ಪೋಲಿಮಾ ಕದಲನೆ ಇತ್ತಿಂಗ ಪಿಟ ಟಿಕಾಕ್ ಇವಸಗೆನ ಬಲಾಗೆನೆ ಇನ್ನವೇನೋ